ಎರೆ ಕನವರ ಸೀತೆ ಗೋಡ ಬ್ರಾಹ್ಮಣಿ ಕನವರ ಸೀತೆ ಗೋಡ ಬ್ರಾಹ್ಮಣಿ ಮೈ ಕಂದೋರ ಮನುಷ್ಯ ಜಮಾಯಿನಾ